ನಿರ್ದೇಹ ಭಾವಮು ವೀಡರೋರನ್ನ ನಿರ್ದೇಹ ಭಾವಮು ಅಂದನೆಂದು ಇಂದುಲೇದನ್ನ ಅಂದನೆಂದು ಇಂದುಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮುಜೇ ಕುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೋನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಸಿ ತಂಬುಗ ತತ್ವಭಾವಮು ಎರುಗರನ್ನ.